0: ಹಿಡಿ ತಗಿ ನೆನಸಿದ ಮನಸ್ಸಿನ ಸ್ವದ ಮೊದಲಾಗಿ ಈ ಸಪ್ತವರ್ಣನ ಸ್ವಪ್ನ
1: ನೀರ್ವಿನ ಪಾಠತೋ ನಟಿ ಅಭಿರುಚಿ ಶ್ರೋತಲು ಉತ್ತರಾಲ ದ್ವಾರಾ ಕೋರಿನ ಸಿನಿಮಾ ಪಾಟಲ ಕಾರ್ಯಕ್ರಮ ಸಮಾಪ್ತಂ.